0: ಅಂತತು ಗತ್ವಾ ಸಾಂಜೆ ಸಮಯ ಸಾನಂದ ನೃಪು ಗಯೌ ಕೇಕೇಯಿ ಗೇಹ್ ಲೇಕಿನ್ ಕೋಪ ಭವನ ಸುನಿ ಸಕುಚೆ ಉರಾವು ಡರ್ ಕೆ ಮಾರೆ ರಾಜಾ ಕೆ ಪೈರ್ ಆಗೆ ನಹಿ ಉಠತೆ ಕೈಸಿ ವಿಡಂಬನಾ ಹೇ ಸ್ವಯಂ ದೇವರಾಜ ಇಂದ್ರ ಜಿನ್ಕಿ ಭುಜಾಓ ಕೆ ಬಲ್ ಪರ್ ರಾಕ್ಷಸೋ ಸೆ ನಿರ್ಭಯ ಹೋಕರ್ ನಿವಾಸ ಕರ್ತಾ ಹೇ ಔರ್ ಸಂಪೂರ್ಣ ರಾಜಾ ಲೋಗ್ ಜಿನ್ಕಾ ರುಖ ದೇಖ್ತೆ ರಹತೆ ಹೇ ವಹೀ ರಾಜಾ ದಶರಥ ಸ್ತ್ರೀ ಕಾ ಕ್ರೋಧ ಸುನ್ಕರ್ ಸೂಖ ಗಯೆ ಸಭಯ ನರೇಶು ಪ್ರಿಯಾ ಪಹಿ ಗಯೌ ದೇಖಿ ದಸಾ ದುಃಖ ದಾರುಣ ಭಯೌ ರಾಜಾ ನೆ ದೇಖಾ ಕೈಕೇಯಿ ಜಮೀನ್ ಪರ್ ಪಡಿ ಹೇ ಪುರಾನಾ ಮೋಟಾ ಕಪಡಾ ಪಹನೆ ಹುವೆ ಶರೀರ ಕೆ ಸಭಿ ಆಭೂಷಣ ಉತಾರ ಕರ್ ಫೇಂಕ್ ದಿಯೆ ಹೇ ಶ್ರೋತಾಓ ಉಸ್ ದುರ್ಬುದ್ಧಿ ಕೈಕೇಯಿ ಕೋ ಯಹ ಕುವೇಶ್ ಕೈಸಾ ಲಗ್ ರಹಾ ಥಾ ಮಾನೋ ಭಾವಿ ವಿಧವಾಪನ್ ಕಿ ಸೂಚನಾ ದೇ ರಹಾ ಹೋ किसी प्रकार राजा कैकेयी के पास गए और कोमल वाणी में बोले,
1: प्राण प्रिय तुम किस लिए रूठी हो, हे सुमुखी, हे सुलोचनी,